0: ಮನುನ್ ಗೇದ ಕುರಾನ್ ಯಮ ದಲ್ವಿ ಎಲ್ಲ ಬಂದಾಯಮ ಮನುನ್ ಗೇದ ಹವಾಯಮ ದ ಖೌರಿ ನ ಪೇದಾಯಮ ಬಶೇಸ ದ ಹವಾಯಮ
1: ಸುಮ್ರ ಕೀಮತಿ ಯಮ.